0: Y estoy. Ah.
1: Ya.
0: Ja.
1: Umurtot, mitä on kaisa, kuka talu tinga pitkäskohtatta silriit.
0: Niin, tukunga jääkot kakamukut.
1: Ja, nasun rikset näykkukut.
0: Ja kiltä katsoneet sukun. Tavuam auai, vanku kanuk saa katsomakuni, tukan rikdunuk. Aukuna auai, kadakt saa. Tuot niit nahtuskuutia ja kiotskutsni. Itukta ja kutuna vai juhtun kannastuvat säätön tiukaa kapiskin. Tuot tuo ja juhtuskuutsi.
1: Tämä on isu. Kannum säkampehoin, kannum säkapahamta. Alle kuutus hoitkut immu tukkeit fknata arulak tasi jatnata arulak tasi jatnata su kanem tislasklu ta sasaka kingan 15 minutes tohten taum iloni toten sasakki kymaklu ta pasu half hour Juktun weitiut kun pääkam da appeetam nassini tuotin pilaskuukutois TV tun pääm da 15 minutes tuotin sasri rakluta. Tammani upi ngakluta toi uptakluta pituskuukut. Kasratun sapkeitin kuufaraluki ja kanam sitaput. Kasratuk sainak toi jaus ngalutin pinnauhtut kanam sitaput. Mumis kuluta, mumis kiuluta kanam siluta. Illini toi Liiting lääni chattamarmi liiting khami 15 minuutta kuna ilangahti maksuni kaftin tiaanik kaftin minuut ilangahti maakan ikilikaani raksuni kanam tisput. Amsratagam ahkut siilisen put. Kyllä putka töit all over, ungani snami, kuskokfi milloani, kuihpi milloani. Kyllä putka kattäru kuuralreit, hanku tästä oikein okserni mai. Kyllä kyllä haputka kattäru kuuralutu. Man nasunausun juga remi tuotstun juga tarilrek tuotstun suamsa tariluta. Kassatun tuotun manna kalaksput amsringiluni. Huankutasu keilingen ramta kitvasarei jauhsuta tutkaraput. Ilu praput tamakut kitvasaran skaksuta kitskytsungramisuna kitvungariksuhtuni pingaksun.
0: Ei se on mondo.
1: Tuot stynnyn noom rinnamtni ajuksääk.
0: Yeah.
1: Toi ya. Anak pakama anchtaus ngaringet schenk.
0: Adopa, anchtaus spinak, samka samktari, nuchtarachsuten, matumayuk sachperaskin, kadam tikubut. Adam tikayak tikubut. Kaya ako yung nakita mong siyukwa na itug ni Sarek.
1: Ni itug niyo kasi mong kwa?
0: Ya, ang dani, kwat nang pilakan ka, tot ni ko ka, kaya anakipiak ko, nakakilu, tang tama ko, pilakiakan ka, kaya ako siyukwa, tot ni pekata. Takwa mang dani, lak nilu, tang islay ta pilakat.
1: Ikayut kait ni hospital am kasu yung karistet kalil rey tamag mga ito ni nasun rey kait tuhpordaw lofi nga kalil rey nga kanrakta kanristo miksukhan mula nga kanristo ma kanrakta kanrakta nga ta ingan to ito at kanrakta Kuinga tuwam ukflaga ka akawani high school am tak asm ni graduate ka lo tak sim ni health aid daw sku nga health aid am gaya ginisk sa kuigi ang kumi graduate am kagalo su high school am agunastoy liknaw ka tak Sunitoy takshani kuinastoy kima health aid taulo 5 years atukuluku. Kui hilno kumito ni takam ki aya kakalo ma mam tres kamun natunaya kakama. Ikot mun kui hilno kumito ni skan gatsakum kutpung gastakshu ki health aid taulo ma Ji matam mana kita mukhlu kwek tay takso ayaga kama, tamak nunan, tamak ni kan kwani kwa mumis dia kaman na imula kaka, unom ka kitstoria ko amsak kit. Storia ko tagam kali taring tukla gluteng am kali taring tukla gaksun kit wakt tung kami magutul kami putkan guta maksipuk kutay mamaksit na taring lan kami kasasun tagam to ay taring tukla gaksun tamatum imong klakto yung na yuting klakto una taring tsukulagalo ni Pilga pi tsukulaw makan kanrut tsukulaw makan kwasukang guta yulgut ngamtku maganukusu ta kasu maganukusu kuyuku na yulgut ta doot nito yung malrit taring tulal rin kuy nga tamakun kutot bimalrenik yuguna yutin klakto taumka mumiskiska mumiskia kama janita maskuit ni pichikkiut mit yungtarvikmi Achtakaklak unam kwatele achtakaklak katamana mumistiska afika akututeli akumandut mumistist ngafik afik khat nangir ngasrmkhni at mak damakut mumistist mumaskat kewa yukin yuk tamagmis ptutoy nasu naitok mumistik ngelaktutna tarayng siyan ril ngukumuk kasatun kaso kitu nga siyan ril ngukumuk tawatutunna ukang kutatik kiumalgani tamatumuk asikakput tawat nas Unam ka ayaw ko put magut ya yuktun kantut yuktun kanagalot ng tawama kaya akun le kaksugu langsacht ka postafis sacht ka tahta doisu kasatistun kasatun ko to ay apakaluku kani ko yuktun mumbisir na taring ng kapwa.
0: Yeah, taring amkin.
1: Yeah. Yupi sai sa kaluk unom kang wakpak sa mnit ka. Yupi sai sa kaluk ay kako magut kasatun kanrak sa mga arin ka kanrak ka kanris ngam na ka kanrumato ay spit na pasto wakpura.
0: Ya takwam itiktoy manna ay ayakyan ng katoy tingu matlakya ka kaswing ako niya una sulap suping ng matyadlak ng kaka itiktoy ma tingu si putwing at tukhan ka toy yuktun kan sakting nasod kagwam tari ng aksugo isla kan sanka doy ayok sa sigut maaspak
1: doy kuya tukarang kahas mi ay pagkakan rutsa ka yuktun kina nuna kalag siya doy pikriyak haluko Nomk ikut men tetkaran kakit utlaran ka. Yuktun tegwam tuai calit kan rutak sebut. Kwangkuta piuk ngelgani zokuluta piuk ngelgani kwangkuta yuktun kingunem nisu skulamit litnaut kelakayakat litnaut klakayakat yuhtun kanreyakput tegwam jali ikayu suta kwangkuta kingunem ni yuhtun kanreyumalgani kalarut lakumtki tutkaraput ilupraput su ikayu tmutsikuput agumk amsatayimat una ap katakha atkha nunalgut semtaku ilmu kumiungusku David O. David tak yuhtun kayum ka ap haksuku yuhtun manna kanre yarakput daumkani jingu masko tam masku masknaku kingu lemt nun jingu masko Kingu mamsu ukwani kwangkuta high school khaluta utaksam nyaran an gaipas gaitur ngariq lwtad gil bail laid ni. Gaitur gaitur agun laid ni. Gaitur ngariq lwtad gingun idag lwtad. Doi aqf gnaani chwing agun laid ni gan rwydlosgog a daum gaiwm. Gassawchn rydwyd nŵzwg ywchd yn ganrae arach di ddiw mŵsw gwrwg gwrwg a ddeg bydwllchor gwrwg dawm a gai tŵmwn si gyd gnilw gwrwman na ganrae arach bwyd llyn dama na dagwm ni ŵgfwg berlw gwrwg ganrae arach bwyd chwan gwrwg a gai dama ni Ikuwa nasun retsikin sivuspet sahpi milloani juh alahtu hat attautim kanre jarakalut. Ja kun mä agaiutin mä kanre jarakalut kanre jaluki rinrmitoani pishot Ystyn sy'n dawm gaiwm ma'n na ganri arach bod dap gwrsw gwrdd gywd gylcha a gaiw dymt na dam masgwrs gna gwrdd yw gwrdd gbel ysgo gwi'n a nid gach alas yn gwrdd awyr a glasgw iar a gadod bwch i gwrdd gasad yn Ik was haar een ol als me. Daarom te gaan ging ook een raak een maten bilga ilu moes in ilra. Man te diep voet gewoon kook daarin of zo. Ik ga niet van kala rood ook. Juk. Ik ga rap ook zo tjali ilu praat ik ook.
2: Good morning.
0: Good morning.
2: Nakpati pan kaya kakiw tung ting umaksyo pan kuta ay kumkawa kinang ay kamta pan kaya kakman na ting umaksyo tapam pan kaksyo ting yuksyong kantung kamta pukin retilu tayo nam dasik yung kasasa sa tungan puya awitan ka ang ayo kat kala ko si tulit yuksin yuksin kan kaya kapit kita rin umakapat yuksin kan kaya kapit kita rin umakakaruyo ni Uya Kuya na good morning bye
0: Uwa na chak na pa Jadi kena kaya sahaja pun, jam tuai kan skank oki. Aku nungkuri dia, ni cuk ni cuk nama aku nung, ayuh ni satsatim kut, tamak kut. Awai ni cuk ni kasam ni, kuatin ayuh keringa tu kut kong kuta. Aku nam una ayuh kasi kut kah ngodak kah. Izini kalah sakama eltera kudo nani. Watin kalam jas ngo haksuki ayak liyot. Taunahuk hui nga espetu kwane pa. Kwane kutoy uitaku mhnuk. Toys hui nga Spetit gedoten. Wing a soi jam two mechado wat kan gedo. Wak a gakkenak. Doet spetpilo. Wak a angasak. Jam two menkzit. Doet wing a bin. Doe jachro tangsuten wat een kan koma. Ugo wacho. Imodun y cedi pilar a gwgwa hwg doedd ysbyt gan chydyd ach iddwch dangfog ddod i dac taring kna ku chattau nu wo po toi chu khuing a khat kan fu su chau yuk sak se toi chu pat khat ni ki u lo pa ga lu yuk sa ka ka squatam ga to khu lu tan ni tan na ka
1: ya
0: Nee. Ich toi dort na yuk khinga tu ku te chu. Ta ring ut pe yu e ro su ta. Em ku tak ka sa thong ku ta na sum na khis ku. O ku wa tang si ya yu ta it ma ku a yak yo. Ta su e ta ku ta pa ha lu every year tang tu khis campanito. Nasun rekin rugi squatam squatartor yukluku tauna pagaluk umyort nok lugayu tatsigut qadakha ijuktoi idleni khatin tagin utin rita qamta
1: tagin tuglaut ngaqsutat
0: iya
1: binanam ni Ah, dem taring zu lang taring zu lauten ram dazu alach feit gut taring zu lang gemikina yuk kina yuk alach nretok pizza gut mak dem taring taring fkna kita Ja, gut wurde gar gut wurde klar, hab ich schon da war. Die Züge, die wurde sich da da war, du war, die war ich so zack, zack, so was halt, dann ich zack, so was halt. So was hab ich schon die, woher perle da war. Da war ich, die war ich, so ja, bin ich auch halt, woher noch mal, was ist doch so. Ja kujaati tulka tabista tokku sutatta ot suka tuu joka kaulu mattu kun toi sen lähti suku. Kavas kuita kittuu pata. Ja vaksuksi te kittuu niin tuli, että kujaaviksi kun te kiivaa, joka kajaa kauaksi pitähtytisi. Ja saakki pitäitä taas saakku suuhkut taukoa, että suun näitä kakku takkaa vaihda. Ja kakkaat kajaa vaihda, että on kaikkaa tahtaa. Ja on noin toi.
3: Good morning, Mary.
0: Good morning.
3: Ivan, mam teris. Hey, da paudin ka.
1: Ya ita paun.
3: Aun, alan huyuk. Ya, akaya kyo kilo. Lita kabukin na. Kita na mga yung pagkakataygutuk.
1: I-apkintaw na lita kaka.
3: Ya, tawam ma. Kuno na kok man na yuktun kanim kita una to kewa you ke you pick got fun re roll git kai ikoy wat
1: ya ta ku ku kut
3: ani ya nak fa ay go yos mi tv ni su pitu suji respect god nak to buck peter twitchel alexi isaac Atmak, ito ay kiton hotin sikht gud. Yeah, kuya hot. Yeah, uli wiksu good morning ang haludi kuya na hasikluci spesyalo tamak kuya na kuli galut na atam nangluci Kuya na sikluci ya, taguam ma. Support takluci ya. Nichi unik suit, nip pao nila. Taguam ma. Kapag kway to na fun, kawa yu kim aki ngutay fa. Tamo ikayo nakhtuci ya. Isliluci. Na yuhtun kanam chit kunu na. Member Akataman, 60 minutes up. I think you were Dan Rather. What's the morning safe for us? He'd
1: light a good toy. He'd light a totna. Cassatakuta, Yoksu, Yatrika,
3: yeah, okay. Sig nacht du ja umlock zu man juchten kadem git okay good morning
1: good morning
0: oh ja nak patak kaya ga ukut kata lekan kang tu cikat kamkut.